ಪಗಣ ಸಗಣ ತಗಣ ಲಗಣ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ ಮಗಣ ಜಗಣ ರಗಣ ಸಗಣ ಜಗಣ ಲಗಣ ಸಗಣ ತಗಣ ಲಗಣ ಸಗಣ ತಗಣ ಪಗಣ ಸಗಣ ತಗಣ ಪಗಣ ಗಗಣ.